0: ಶ್ರೀಯತಾಂ ದೇವ ದೇವಸ ನಾರಾಯಣ ಜಗತ್ಪತೇ ಸ್ತೋದಿಯ ನಾವದಾನಿನ ಕಥೆ ಶಿಶವಾ ಕಥಾ ಮಾ ವರುಣೇಂದ್ರ ರುದ್ರ ಮರುತ ಸ್ತುನಂತಿ ದಿವ್ಯೈಸ್ತವಿರಬೇದೆ ಸಾಂಗ್ಯ ಪದಾಕ್ರಮ ಉಪನಿಷದಿರ ಗಾಯಂತಿ ಎಂ ಸಾಮಗ ಧ್ಯಾನ ಬಸ್ತಿತ ತತಗತೇನ ಮನಸಾ ಪಶ್ಯಂತಿ ಎಂ ಯೋಗಿನೋ ಯಶಾಂತಮ ನಬಿದೇವ ಸುರಾ ಸುರಗಣ ದೇವಾಯ ತಸ್ಮೈ ನಮೋ ಯೋ ಭನೆಗೋ ಕ್ಯಾ ಬನ್ನಿಗರಿಯ ಸ್ವಾಮಿ ಇದಾ ಸ್ವಸ್ಥಾನಿ ಸ್ವಾಮಿ ಬನ್ನಿಗರಿಯ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಭನೋ ರಾಜ ಪರೀಕ್ಷಿತ ಲೈಸುಖದೇ ಬತಾವನ ಹುಂಸಲೌತ ಮಹಾರಾಜ ಪರೀಕ್ಷಿತ ಆವ ಏಕ ಅಧ್ಯಾಯ ಶ್ರೀಮದ ಭಾಗವತ ಸುನ್ನಾಲೆ ಸಮಸ್ತ ಭಾಗವತ ಸುನೇಗೋ ಪುಣ್ಯ ಹುನೆ ಏಕ ಅಧ್ಯಾಯ ಕಥಾ ಭಂಚು ಏಕ ಅಧ್ಯಾಯ ಭಾಗವತ ಸುನ್ನಾಲೆ ಸಕಲ ಭಾಗವತ ಸುನೇಗೋ ಕಥಾ ಪೂರ್ಣ ಹುನೆ ತೈ ಅಧ್ಯಾಯ ಮಾವ ಯಾರಲ್ಲ ಪ್ರಾರಂಭ ಗರ್ಸು ಸುಣ್ಣೋಸ್ ಮನೇರ ಮಹಾರಾಜ ಪರೀಕ್ಷಿತ ಸುಖದೇವ ಸ್ವಾಮಿ ಲೈ ಬಡಾ ಪ್ರೇಮ ಪೂರ್ವಕ ಏಸ್ ಕಥಾಲೆ ಪೂರ್ಣ ಗರ್ದೆ ಹುನುಂಚ ಬನ್ನೇ ಸಮ್ಮನ್ಕೋ ಕಥಾ ಈ ಸದ್ಯಬಾಟ ಅವ ಏಕ ಅಧ್ಯಾಯಗಳಾಗಿ ಚೋಪ್ ಲಾಯರ ಬಸ್ನಿ ಸುನ್ನಭೋ ಮಹಾರಾಜ್ ಪರೀಕ್ಷಿತ್ ಅವಯೋ ಶ್ರೀಮದ ಭಾಗವತ್ ಅವ ಏಕ ಅಧ್ಯಾಯ ಭಾಗವತ ಸುನ್ನಾಲೆ ಪೂರ್ಣ ಸಂಪೂರ್ಣ ಭಾಗವತ ಸುನೇಕು ಪುಣ್ಯದಾಯ ಲಾಭ ಹುನೆ ತರ ಏಕ ಅಧ್ಯಾಯ ಭಾಗವತ್ ಸಪೈ ಭಾಗವತ ಸುನೇಕು ಪುಣ್ಯ ಹುನೆ ಯೋ ಶ್ರೀಮದ ಭಾಗವತ್ ಅವ ಯಾರಲ್ಲಿ ಕಥಾ ಪ್ರವಚನ ಗರ್ಸು ಸುನ್ನಭೋ ಮಹಾರಾಜ್ ಪರೀಕ್ಷಿತ್ ಸೌನಕಾದಿ ಕಾ ಬೀಚ್ ಮಾ ಪೌರಾಣಿ ಸುತಲೆ ನೈಮಿಷಾರಣ್ಯ ಸೊನ್ನು ಭೂ ಏಕ್ ನಂಬರ್ ಕೋ ಪ್ರಶ್ನ ಗರ್ನು ಭೂ ಪುರುಷ ಕೋ ಕರ್ತವ್ಯ ರ ಶಾಸ್ತ್ರ ಕೋ ಸಾರ ಭನೆಗೋ ಕಿ ಹೋ ಅನಿ ಸೌನಕಾದಿ ಲೈ ಛವಟಾ ಪ್ರಶ್ನ ಕಾ ಉತ್ತರ ಮಚ್ಚಾರ್ ಪ್ರಶ್ನ ಕೋ ಉತ್ತರ ಸೌನಕಾದಿ ಲೈ ದಿನು ಬೇಕೋ ಪೌರಾಣಿ ಸುತಲೆ ರ ಬಾಕಿ ಅಂಶ ಶ್ರೀಮದ ಭಾಗವತ್ ಕೋ ಮಹತ್ವ ಕೋ ವರ್ಣನ್ ಅನಿ ಶ್ರೀಮದ ಭಾಗವತ್ ಕಾ ಪ್ರತಾಪ್ ಬಾಟ ರಾಜ ಪರೀಕ್ಷಿತ್ ಲೈ ಸಾತ್ ದಿನ ಕಾ ದಿನ ಮತ್ತ ಶಿಗನಾಮ ಗಿರಿ ಕೋ ನಾಗರಾಜ ಬಾಟ ಡಶೀರ ಮರ್ಣ ಪರಣಿ ಬ್ರಹ್ಮ ಶ್ರಾಪ್ ಕೋ ಲಕ್ಷಣ ರ ಭಾಗವತ್ ಕೋ ಮಹಿಮಾ ಭಾಗವತ್ ಕೋ ಗತಿ ಪುಣ್ಯದಾಯಕ ಭಾಗವತ್ ಕೋ ಉಪಾಖ್ಯಾನ್ ಯೋ ಮೈಲಿಯಾಲಯ ಪ್ರಥಮ ಸ್ಕಂದಮಾ ಬತಾಯಕೋ ಜಮ್ಮಾ ಕಣ ರಾಜ ಪರೀಕ್ಷಿತ್ ಲೈ ಸುಖದೇವ ಸ್ವಾಮಿಲೆ ಯೋ 19 ಅಧ್ಯಾಯ ಪೂರ್ಣ ಬೇಕು ಜಾನ್ಕಾರಿ ಗರೌನು ಭಯ ದೋಸ್ರೋ ಅಧ್ಯಾಯ ಮಾ ದೋಸ್ರೋ ಕಂದಮಾ ಪರೀಕ್ಷಿತ ನಾಮ ಗರಿಯ ಕೋ ರಾಜಾ ಕೋರ ಸುಖದೇವ ಸ್ವಾಮಿ ಕೋ ಸಂವಾದ ಸಾತ್ ದಿನ ಕೋ ದಿನ ಮಾ ತಕ್ಷಕ ನಾಮ ಗರಿ ಕೋ ನಾಗರಾಜ ಬಾಟ ಡಶೀರ ಮರ್ಣ ಪರಣೆ ರಾಜ ಪರೀಕ್ಷಿತ ಕೋ ಉತ್ತಮ ಗತಿ ಕೋ ಲಾಗಿ ಮಾ ಶಾಶ್ವತ ಜ್ಞಾನ ಬರದ ಕಥಾ ಕೋ ಮಹಿಮಾ ಯಾಲೆ ಮೈಲಿ ಪ್ರಸ್ತುತ ಗರೆ ರ ಭಗವಾನ್ ಕೋ ಭಕ್ತಿ ಭಗವಾನ್ ಕೋ ಮಹಿಮಾ ಭಗವಾನ್ ಕೋ ಜಬ ಸತ್ ಶ್ಲೋಕ ಕೋ ನಿರಡೆ ಪ್ರಕೃತಿ ಪುರುಷ ಕೋ ಭೇದ ತತ್ವ ಸಂಬಂಧಿ ಉಪಾಖ್ಯಾನ್ ಯೋ ಮೈಲಿ ಹಜುರಲೈ ಬತಾಯೆ ಯೋ ಜಮ್ಮಾ ಕನ ದಾ ಸದ್ಯಾಲೆ ಪೂರ್ಣ ಥಿಯೋ ದ್ವಿತೀಯ ಸ್ಕಂದ ಅವ ತೃತೀಯ ಸ್ಕಂದ ಭಾವನೆ ಬಿದುರು ನಾಮ ಗರಿಕೋ ರಾಜಾ ಕೋರ ಮೈತ್ರಿ ಋಷಿ ಕೋ ಸಂವಾದ ಆನಿ ಬಿದುರು ಕೋರ ಮೈತ್ರಿ ಕೋ ಹರಿದ್ವಾರ ಕೋ ಕಣಖಲ್ ಮಾ ಭಯ ಕೋ ಸಂವಾದ ಯುಕ್ತ ಪ್ರೋಗ್ರಾಮ್ ಭಗವಾನ್ ಕೋ ಭಜನ ಮನನ ಕೃತನ ನ್ಯಾಸ ರಾಣಿ ತೇಸ್ಪತಿ ಕಾಲೋತ್ಪತ್ತಿ ಕೋ ಲಕ್ಷಣ ಕಾಲ್ ಕೋ ಪ್ರಕರಣ ಕಾಲ್ ಕೋ ಗತಿ ಶಾಶ್ವತ ಬ್ರಹ್ಮ ಜ್ಞಾನ ಸಂಬಂಧಿ ಕಥಾಲಯ ಉಪಾಖ್ಯಾನ್ ಜೀವನ ಮುಕ್ತಿ ಕೋ ಶೈಲಿ ಮಾ ಜಬ ಉಪಾಖ್ಯಾನ್ ಸನಕಾದಿ ಚಾರೋಟ ಕುಮಾರ ಮಾನವ ಉತ್ಪತ್ತಿ ಸ್ವಯಂ ಬಾದಿ ಗರಿಕು ಮನು ಕು ವರ್ಣನ್ ಭಗವಾನ್ ಕೋ ಭಕ್ತಿ ಮಾ ಚಿತ್ತ ಲಗಾರ ಕಥಾರೂಪಿ ಪ್ರವಚನ ಕೋ ಮಹತ್ವ ಕೋ ವಿಷಯ ಕೋ ಪ್ರಕರಣ ರಾಣಿ ಹಿರಂಡೆ ಕಶ್ಯಪುರ ಹಿರಾಂಡ್ಯಕ್ಷ ಕೋ ಜನ್ಮ ಹಿರಾಂಡ್ಯಕ್ಷ ಲೈ ಭಗವಾನ್ ಲೇ ಮಾರ್ನು ಅನಿ ತೇಸ್ಪಿ ಬಾಟ ಸ್ವಯಂ ಮನುಕಾ ತಿಂಟಾ ಛರಿಯಾ ಕೂತಿ ದೇವಹೂತಿ ಪ್ರಸೂತಿ ಮಧ್ಯೆ ಮಾಕೂತಿ ರುಚಿ ಲೈ ದೇವಹೂತಿ ಕರ್ದಮ ಲೈ ಕಾಂಚಿ ಪ್ರಸೂತಿ ದಕ್ಷ ಲೈ ದಿನು ರ ದೇವಹೂತಿ ಕಾ ಗರ್ಭಾಟ ಜನ್ಮೇಗ ಜಮ್ಮ ನೌ ಭಾಯಿ ನೌ ಉಡಿ ಛರಿ ರ ಏಕ್ ಭಾಯಿ ಛರ ಕಪಿಲ ದೇವ್ ಭಗವಾನ್ ಆಯಿಲೆ ಸಮನ ಗಂಗಾ ಸಾಗರ ಮಾ ವಿರಾಜಮಾನ್ ಹೋಯ್ ಬಕ್ಸುನು ಯೋ ಮೈಲಿ ಹಜುರ ಲೈ ತೃತೀಯ ಸ್ಕಂದ ಮಾ ಬತಾಯ ಗೋ ಜಮ್ಮಾ ಕನ ತೇತಿಸ್ ಅಧ್ಯಾಲೆ ಪೂರ್ಣ ಥಿಯೋ ಅವ ಅರ್ಕೊ ಪ್ರಕಾರ ಕೋ ಕುರಾ ಕೆ ಪನಿ ಬತಾಯೋ ಬಂದೇಖಿ ಅವ ಚಾರೋ ಕಂದಕೋ ಬೀಚ ಮಾ ಜಬ ಮನುಹರಿಕೋ ಉತ್ಪತ್ತಿ ಕೋ ವರ್ಣನ್ ದಕ್ಷ ಪ್ರಜಾಪತಿ ಕೋ ಯಜ್ಞ ಮಾ ಶಿವಜಿ ಕೋ ಗಮನ್ ಶಾಮ ಸದಾ ಶಿವಜಿ ರೇ ದಕ್ಷ ಪ್ರಜಾಪತಿ ಕೋ ಶಿರಣಿ ಮೊಠೇರ ಕ ಅಗ್ನಿ ಕೋ ನಮ ಫಾಲಿ ಬಕ್ಷೇಕು ಉಪಾಖ್ಯಾನ್ ತೇಸ್ಪಿ ಬೋಕಾ ಕೋ ಟೌ ಕೋ ಜೋಡಿ ಬಕ್ಷೇಕೋ ವರ್ಣನ್ ಅರ ಉತ್ತನ ಪಾದರಾಜ ಕಾ ಸ್ವರ ಧ್ರುವ ಕೋ ಮಹಿಮಾ ಧ್ರುವ ಕ ವಂಶಮ ಉತ್ಕಲ ಬತ್ಸರ ಅಂಗ ರಾಜ ಅಂಗ ಕ ವಂಶಮ ಬೇನ್ ಬೇನ್ ಕಾ ಸ್ವರ ಮಹಾರಾಜ ಪೃಥ್ವಿ ಲೇ ಪೃಥ್ವಿ ರಾಯ್ ದೋನು ಉನ್ಕಾ ಸ್ವರ ಬಿಜಿತಾಶು ಬಿಜಿತಾಶು ಕಾ ಸ್ವರ ಬಿರದಾನ ಬಿರದಾನ್ ಕಾ ಸ್ವರ ಪ್ರಾಚೀನ ಬರಿಹಿ ಲೈ ಪುರಂಜನ್ ಕೋ ಕಥಾ ನಾರದ್ಲೆ ಬತಾಯರ ಮಾಂಸಾದಿ ಆಹಾರಾಲೆ ನರ ಗೈಂಚ ಬಣ್ಣೆ ಕುರಾ ಕೋ ಜಾನಕಾರಿ ಕೋ ವರ್ಣನ್ ಬಿದುರು ಕೋರ ಮೈತ್ರಿ ಕೋ ಸಂವಾದ ಸಮಾಪ್ತಿ ಪ್ರಚೇತಾ ಕೋ ಜನ್ಮ ಕೋ ವರ್ಣನ್ ದಕ್ಷ ಕಾ ಸ್ವರ ದಕ್ಷ ಸ್ವರ ಹುನು ಯೋ ಮೈಲೆ ಚತುರ್ಥ ಸ್ಕಂದ ಮಾ ಬತಾಯ ಗೋ ಜಮ್ಮ ತೇತ್ತೀಸ್ ಯೋ ಚೈಜಮ ಎಸ್ತಾ ಪ್ರಕಾರ ಬಾಟ ಕತಿಲೆ ಪೂರ್ಣ ಭಯಕೋ ಥಿಯೋ ಬಂದೇಖಿ ಜಮ್ಮಾ ಯಕ್ತಿ ಸದ್ಯಾಲೆ ಪೂರ್ಣ ಥಿಯೋ ಪಂಚಮ ಸ್ಕಂದಮಾ ಖಗೋಲ್ ಕ ವರ್ಣನ್ ಭೂಗೋಲ್ ಕೋ ವರ್ಣನ್ ಅತಲಾದಿ ಕೋ ವರ್ಣನ್ ಪ್ರಿವ್ರತ ರಾಜಾಲೆ ಚೌದ ಮನು ಚೌದ ಮನೆ ಸಾತ್ द्वीप को निर्माण साथ समुद्र को निर्माण गर्नु भएको वर्णन र त्यसपछिबाट जीवन मुक्ति को संहार को उपाख्यान र साथै फेरि खगोल संबंधी भूगोल संबंधी को वर्णन अतलादि लोकहरूको वर्णन नरक में पापी पाखंड दुराचार जान्छन् नरक यति छ भन्ने उपाख्यान यो मैले हजुरलाई पंचम स्कंद में बताएको यो पंचम स्कंद करण जम्मा 26 अध्यायले पूर्ण थियो।
1: भागीरथी मेडिकल टीकापुर में विशेषज्ञ डाक्टर आउने बारे को सूचना। डाक्टर बमबहादुर को क्लिनिक भागीरथी मेडिकल सेन्टर टीकापुर में
2: यही असार 13 गते दोस्रो शनिवार का दिन
1: नेपालगंज मेडिकल कलेज में कार्यरत धेरै अनुभवी र सीनियर मानसिक रोग मिर्गी रोग तथा नशा रोग विशेषज्ञ डाक्टर तनवीर अहमद खान एमबीबीएस एमडी न्यूरो साइकियाट्री आउने भएकोले निम्न समस्या भएका बिरामीहरूले समयमै नाम लेखाई मौकाको फाइदा उठाउनका लागि सबैमा जानकारी गराइन्छ। समस्याहरू मिर्गी रोग मुखबाट फिजाएर घाँटी बाङ्गो भई बेहोस हुनु मुटुको कम वा ज्यादा हुनु लामो समयदेखि टाउको दुख्नु छटपटी लाग्नु जीव झमझम हुनु जलन हुनु चिन्ता मान्नु जीवनसित निराश हुनु आत्महत्याको इच्छा लाग्नु वा प्रयास गर्नु धेरै शंका मान्नु कानमा बोले जस्तो लाग्नु कोठामा एक्लै बस्न मन लाग्नु काममा मन नलाग्नु झर्को मान्नु रिसाउनु बिना कारण हाँस्नु मुस्कुराउनु रुनु घर छोडेर भाग्नु यौन इच्छाको कमी हुनु जाँड गाँजा चरेस रक्सी ब्राउन सुगर नशाको चक्की जस्ता कुलतलाई छोडाउने उपचार र मानसिक तथा नशा सम्बन्धी सम्पूर्ण को उपचार र सल्लाह लिई सम्पूर्ण समस्याको समाधान गरी निरोगी खुशी जीवनको आनन्द लिऊ। हाम्रो यहाँ इसिजी र ल्याब टेस्टको सम्पूर्ण सुविधा उपलब्ध छ। स्थान डाक्टर बमबहादुरको क्लिनिक भागीरथी मेडिकल सेन्टर सामुदायिक रेडियो टीकापुर एफएमको नजिकै टीकापुर। टाढाका बिरामीहरूले नाम लेखाउन र विस्तृत जानकारीको लागि सम्पर्क नम्बर 091560228 97083 5835 र 98685740777। समय बिहान 10 बजेदेखि दिउँसो 3 बजेसम्म।
2: डाक्टर आउने दिन असार 13 गते दोस्रो शनिबार।